0: ಮದ ಸ ರಿ ಗ ಸ ನಿ ದ ಸ ರಿ ಗ ಮ ದ ಸ ರಿ ದ ಸ ಮ ದ ಗ ಮ ರಿ ಗ
1: Solénoïde vous ouvre les portes d'Onirindia, une Inde plurielle, vibrante et résolument tournée vers l'avenir.